0: ye wo be sirib
1: sing for me
0: wa wo suno wo so be sirib
1: ye wo suno be sirib ah
0: wo be sirib.